ದೇವ್ರಿತ್ತಿಲ್ ಯಾರೋ ತೋತ ಬಟ್ಟೆ ಹೆಡ್ತಿ ತರೋರ್ ಹರಿಯಲ್ ಹರೇವಾ ಮೋರ್ಚಾ ಮಾ ಕಕ್ಕೋ ಮೈನಾ ಕೂಗ್ಲಾ ಕೇವಲ್ ಅಬಲ್ ಖಾ ಥಬ್ದ ಅವ್ರ ಝಾಂಪಲ್ಲ ಬಾವರ್ ಚಿಪ್ಪ ಕೋರ್ತಿ ತಲ್ ರಮಾ.